ಕಾಯಿ ಚಂಕರಾಗಿಂಗಾಯಿಂಕರಾಗಿಂಗ ಅಶ್ವನಲ್ಲಿಂಗ ಅಂಕಯ್ಯ ಅಶ್ವನಲ್ಲಿಂಗ ಅಂಕಾಯಿ ಚಂಕರಾಗಿ.